0: ಏನ್ ಗಿರ್ನಾವಿ ಮಠ ಅರ ದಹಿ ದೌಲೆ ಪಚಾವಿ ಹೊಟ್ಟಾಗಿ ಸರ್ಬತ್ ಬಿಡ್ನಾತಿ ಬಸಾವಿ ಇಬ್ಳ ಹುರ್ಮಿ ನಮ್ಮ ಪುರ್ಖ ಪರಿಯತ್ತ ಫಾಯ್ದೆ ಮನ್ ಆಲು ಆಬೊ ತಲಿ
1: ಮಾನಿಮ್ ಕಥಾ ತಿಂಕಿ ವಿನಾ ಅಚ್ಛಾ ಅಗರ್ ನೇಕಾನು ಲೂ ಲಗ್ಯ ಕೆರ ಹೊಲೆ ಸಿರತ್ಲೆ ಎಂದಿರ್ ನನ್ನಾ ಚಹಿ
0: ದ ಕಥಾ ಮಿಂಚ್ಕಿ ದೈ ಎನ್ನೆನು ಹುರ್ಮಿ ತಿಮೊಂದ್ ಆಲಸಿನ್ ಏಖ್ ನು ಹೋನಾ ಚಹಿ
1: ಅಚ್ಛಾ
0: ಅದಿ ಹೋಖಾ ಆಮ್ ಯತ ಓ ಆರ್ ಎಸ್ ಒಂತಾನಾ ಚಹಿ ಕಯಾನು ಕೀರ್ನಾ ಅರ ಚೈಕಾ ಕಿಚ್ರಿ ಉಯ್ನಾ ಚಹಿ ಅಗರ್ ಬಗ್ಗೆ ಜಿಯಾ ಬಗಡಾ ರಾಹುಲೆ ಸಿರತ್ಲೆ ಡಾಕ್ಟರ್ ಗುಸನ್ ಹೋನಾ ಚಹಿ
1: ಮಾನಿಮ್ ಮಾನಿಮ್ ಕಥಾ ತಿಂಕಿ ವಿನಾ ನಮ್ಹೆ ಮಿನೂರಿನ್ ಇನ್ನೆಲ್ಲ ಬಗ್ಗೆ ಬಿಡ್ನಾನು ಅಮ್ಮೆ ಮಂಡಿ ಒನ್ನ ದೌ ಲಗ್ಗೆ ಹೇಮಲ
0: ಹಾ ದೈ ಅಂತ ಇನ್ನಲ್ಲ ಅಮ್ಮೆ ಮಂಡಿ ದಿ ಮುನ್ನ ಲಗೇನ್
1: ದೌ ಕಥಾ ದೌ ಕಥಾ ಪಹೆ ಇನ್ನೆಲ್ಲ ತಾ ಹದ್ದರ್ ಅರ ಚೆಡಾ ಹದ್ದರ್ ಫಾಸ್ಟ್ ಫುಡ್ ಪಿಜಾ ಬರ್ಗರ್ ಮೋಹ್ನ ಒನ್ನ ಬಗ್ಗೆ ಧ್ಯಾನ್ ಚಿನ್ನರ್ ಹೇಮಲ
0: ಹಾ ಮಾನಿಮ್ ಬಾಚ್ಕಿ ದೈ ಇದಿಮ್ ಕಿರ್ಮೆ ಕಿರ್ಮೆ ಜಿಯಾ ಕಯಾನ್ ನುಕ್ಸಾನ್ ನನಿ
1: ದೋ ಬಾಚ್ಕಿ ಪಹೆ ಹದ್ದರ್ ತೋ ಇದಿ ನಿಮ್ ಬಗ್ಗೆ ಪಸಿನ್ ನನ್ನ
0: ಪಸಿನ್ ಕ ಬರಿ ಪಹೆ ಇಯನು ಪೋಷಕ ತತ್ವ ಜುಕ್ಕಿ ಮನಿ ಇಯ ಬಗ್ಗೆ ಸುಂಗ್ ಮನಿ ಬಗ್ಗೆ ಬೇಕ್ ಅರ ಮಸಾಲ ಮನಿ ಅರ ಚಾಡ್ ಮನ್ನ ಲೇಖ ಪೋಷಕ ತತ್ವ ಮಲ ಮನಿ
1: ಅಚ್ಛಾ ಬಿನಾ ಇಯನು ಎಂದಿರ್ ಎಂದಿರ್ ನುಕ್ಸಾನ್ ಮನಾಂಗಿ ತೆಂಗ ಜರ
0: ಹಾ ದೈ ಆಲರ್ನು ಮೊಟಾಪ ಬಡ್ರಿ ಕೂಲ್ ಬಿಗಡಾರಿ ಜಿಯಾ ಕಯ ಲೆಡ್ಪೋಯ ಮನಿ ಬರ್ನಾ ಉಲ್ಲನು ಕುಹಾ ಬಿಮಾರಿ ಮನಾಂಗಿ
1: ಅಚ್ಛಾ ಬಿನಾ ತೆಂಗ ನಮೆ ಪುರ್ಖಾ ತಾ ಒನ್ನ ಮೋಹ್ನ ಎಕಾಸೆಕ ಮಂಡಿ ದಾಲಿ ಅಡಖಾ ಚೇಹೇಲ್ ಕೊದಯ ಜಿನ್ಹೋರ್ ಇಬಡ ಹುರ್ಮಿ ದೌರ ಇ ಕಮಲಾರ ಇ
0: ಮಾನಿಮ್ ಮಾನಿಮ್ ದೈ ಹುರ್ಮಿ ದೌರ ಇ ಇಬಡ ಹುರ್ಮಿ ನು ಪೌಷ್ಟಿಕ ಮನಿ ಕಾಯನ್ ಬಡಿಯಾರ ಪೊಕ್ಟಾ ನನಿ ಹುರ್ಮಿ ಬಿಮಾರಿ ತಿ ಬಚ್ಚಾ ಬಿ ನಮನ್ ಪುರ್ಖಾ ಪರಿಯಾತ ಚಲರ್ ಕಾ ಒನ್ನ ಮೋಹ್ನನ್ ಮಲಂಬನ ಚಹಿ
1: ತೂ ಬಿನಾ ತಿಂಗೈ ಅಂತಿ ಹದ್ದಾರಿನ ಏಕಾಸೆ ಸಮಝೋತ್
0: ಹದ್ದಾರಿನ್ ತೋ ಎಡಪಾತ ಕಮ್ಸ್ಕಾ ಉನ್ನಾ ಮೋಹನನ್ ಚೀನಾ ಚಹಿ ತಂಗನ್ ಹೂ ದ ಮಂಡಿ ಅಂಹಿ ಉನ್ನಾ ಮೋಹನ ಚಹಿ ಬಹರಿತ ಉನ್ನಾ ಮೋಹನ ಆಲೋನ್ ಜುಕ್ಕಿ ನನ್ನ ಚಹಿ ಹೇಮಲ
1: ಹಾಂ ಹಾಂ ತೋ ಸಂಗ್ಯರೋ ಅಕ್ಕು ನಾಮ್ ಕಚ್ ನಖರ್ಕತ್ ಲೂತಿ ಏಕಾಸೆ ಬಚರ್ನ ಚಹಿ ಅರ ಫಾಸ್ಟ್ ಫುಡ್ ಮನ್ನಾ ಆಲೋನ್ ಏಕಾಸೆ ನುಕ್ಸಾನ್ ಎಮನ್ ಅರ್ಸ್ತಿ ಇ
0: ಹಾಂ ನಮನ್ ಹೊರಮಾರಿನ್ ತಂಗ ಸ್ವಾಸ್ಥ್ಯನು ಧ್ಯಾನ್ ಚಿನ್ನ ಚಹಿ ಅರ ನಮ್ಮ ಪುರ್ಖ ಪರ್ಯಾತ ಅನ್ನ ಮೊಹನನ್ ಅಂಗಿಯಾನ ಚಾಡ್ ರೀ
1: ಹಾಂ ಬಿನಾ ಢೇರ್ ಕಚ್ನ ಖರ್ಕತ್ ತೋ ಅಕ್ಕುನ್ ಬೇಡಾ ರೀ ಪಸಿಂದ್ ಗಹಿ ಡಂಡಿ ಮೆನ್ನಾ ಘಿ ತೋ ಎಂದೇರ್ ಎಂದೇರ್ ಡಂಡಿ ಮೆಂತ ಆಲಗ್ದಿ ನಮ್ಮ ಸಂಗ್ಯಾರೋ ರೀನ್
0: ಹಾಂ ಮಂಜುದೈ ತೋ ಅಕ್ಕುನ್ ನಾ ಮೆನೋ ಗೋಯಿಂದಾ ಉರಾ ಅರ ಸಂಗ್ಯಾರ್ ಘಿ ಪಡ್ಕ ಡಂಡಿ ಪಸಿನ್ ನಂಚ್ಕರ ಅನರ್ ಗುಮ್ಲಾ ತಿ ತಿತ್ರಿ ಉರಾಂ ಚರ್ವಾ ಉರಾಂ ರೋಷನ್ ಜ್ಯೋತಿ ಅರ ಗುಟ್ಟ ಉರಾಂ ಪರಿವಾರ್.

ಮುಂಜಾನು ಅಕ್ಕುನ್ ನಾಮ್ ಔರೊಂಟ ಡಂಡಿ ಮಿನೋತ್. ದಂಡಿನ್ ಪಾಡ್ಕರ್ ಅನರ್ ಜಿರ್ಗಾ ಭಗತ್ ಅರ ಸಂಗಿಯರ್. ಪಸಿನ್ ನಂಜ್ಕರ್ ಅನರ್ ಹರ್ಮೂತಿ, ರಾಮ್ ಉರಾಂವ್, ರವಿ, ಮಂಗ್ರಾ ಉರಾಂವ್, ಸುರೇಶ್, ನಿತೇಶ್, ಮನಿತಾ, ಪುನೀತಾ ಅರ ಹೊರ್ಮಾ ಉರಾಂವ್ ಪರಿವಾರ್.